ತನ್ನ ಮಗ ರಾಜ ತಲ್ರೆ ಸರ್ಜ ಬಿಗಿ ಬಿಗಿ ಬಿಗಿ ಬಿಗಿ ಡೌಲಾನ ಡೌಲಾನೆ ಗಾವು ಮೋಟು ವರ್ತು ಗಾನೆ ಗಾವು ಮೋಟು.